ರಂ ಶಿಖಯಾದಿಶೇತ್ ವೇಕಾರಂ ನೇತ್ರಯೋರ್ಯುಂಜನ್ ನಕಾರಂ ಸರ್ವಸಂಧಿಷು ಮಕಾರಂ ಅಸ್ತ್ರಮುದ್ದಿಶ್ಯ ಮಂತ್ರಮೂರ್ತಿರ್ಭವೇತ್ ಬುಧಃ ಸವಿಸರ್ಗಂ ಫಡಂತಂ ತತ್.

ಪ್ರೇಮಿ ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ ದಂ ದಗ್ಧಿ ದಂ ದಗ್ಧ್ಯರಿ ಸೈನ್ಯಮಾಶು ಕಕ್ಷಂ ಯಥಾ ವಾತ ಸಖೋ ಹುತಾಶಃ ಗದೇಶ ನಿಸ್ಪರ್ಶನ ವಿಸ್ಫುಲಿಂಗೇ ನಿಷ್ಪಿಂಡಿ ನಿಷ್ಪಿಂಡ್ಯಜಿತ ಪ್ರಿಯಾಸಿ ಕೂಷ್ಮಾಂಡವೈನಾಯಕ ಯಕ್ಷ ರಕ್ಷ ಭೂತಗ್ರಹಾಂಶ್ಚೂರ್ಣಯ ಚೂರ್ಣಯಾರೀನ್ ತ್ವಂ ಯಾತು ಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರಗ್ರಹ ಘೋರ ದೃಷ್ಟಿ ದರೇಂದ್ರ ವಿದ್ರಾವಯ ಕೃಷ್ಣ ಪೂರಿತಃ ಭೀಮಸ್ವನೋರೇರ್ ಹೃದಯಾನಿ